ಇದನ್ನು ಹೋಚ್ಚ ನಿತ್ಯ ಪದಾಭಿಷೇಕ ಮಾಡಿ ಹೊಸ್ಪದಾರ್ಯ ಸಮಾದ ಸತೊ ಅರ್ಲ ಮೊಹೋದಾಲ ಸದೋಷ ಮೊಹದ್ಯಾಂಕಿ ವಿಚಿತ್ರವಾಕಿ ಅಥ ಸಚೇಲೋ ಹೃಮಿತಿ ಸ್ತೋಷ ಕ್ರಮಾತಿ Jeigu začiau svyti, eleis nepahromom bėti. Jei popiusi čiok na skalų, začiau svyti. O čiukutį janai krašį, morat naisilnyšį. Zleginiami mišlegini, tainai vidvažnyšį. Šodimėsi mihovėla, mikulėni zbroja. Dozvoli mini apostolė.

ಕತ್ತಾ ಧಿನ್ ನಿಂದ ಧಿನ್ ನಿಂದ ಕಿಟ ತಕ ತಕ ತಿಟ ಕಿಟ ಕತ್ತಾ ಘೇ ತರ ಅನ ಧಗ ತಿಟ ಕಿಟ ಧಾ ಅನ ಧಾ ಅನ ಧಾ ಧರಿ ಧರಿ ಕಿಟ ತಕ ಧಾ ಅನ ಧಾ ತಿಕ ಧಿಕ ತಿಕ ತಿಟ ಕತ್ತಾ ಧಾ ಕತ್ತಾ ಅನ ಧಾ ಕತ್ತಾ ಧಿನ್ ನಿಂದ ಧಿನ್ ಕಿಟ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತಕ ತ